0: ಕೆಲಸ ಸಂಬಂಧದಲ್ಲ ಸರ್
1: ಕಾಠ್ಮಂಡು ನಿಗಮ ವಿಶ್ವ ಸರ್ಕಾರ ರೋಟರಿ ಫ್ರೆಂಡ್ಸ್